Se soja fwopa e gaidi yesu body. Na mo soja fwoya na mo vye no. Se wakoka se oye nyanko pwomba. Max soja ni a guide yesu ehwe senia ni wo no si ye na asase su duru sum for 3 hours